0: ಸುರಸ್ ನಾ ಯಾ ಮಾಲತಿ ಕುವರ್ದಾನ್ ಮಾಡ್ಕೋತಾಳ
1: ಚಿನ್ನಾರ
0: ಖಾಸ್ ಮಾ ಉಸ್ಕೋರು ಮೇರೆ ಬಿ ಹೋನೆ ಕುರಾ
2: ಸುರಸ್ನಾ
0: ಚಲ ಭಾಯಿ.